ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು ವಾಹುರು

ಕೇ ಗುಣಗಾವು ಅಷ್ಟಪದಿ ಪೂರೇ ಗುರುಕಾ ಸೋನಪದೇ ಸಪಾರ ಬ್ರಹ್ಮ ನಿಕಟ ಕರಪೇ ಸಾ ಸಾ ಸಿಮರೋ ಗೋಬೇಂದ ಮನಂತ್ರಿಕುದ್ರಚಿಯಂದ ಆಸನ ತ್ಯಾಗೋದ್ರಂಗ ಸಂಜನಾ ಕೀತೂರ್ ಮನಮಂಗ ಆಪಷೋಡ್ಬೇಂದೀ ಕರಹೋ ಸಾಸಂಗ ಅಗ್ನ ಸಾಗರ ತರಹೋ ಅರ್ಥನ್ಕೇ ಪರ್ಲೋ ಪಂಡಾರ ನಾನು ಗುರು ಪೂರೇ ನಮಸ್ಕಾರ ಖೇಮ ಕುಶಲ ಸಹಜ ಆನಂದ ಸಾಸಂಗ ಪಚ ಪರಮಾನಂದ ನರ್ಕ ನಿವಾರ ಉದಾರೋ ಜಿಯೋ ಗುರು ಗೋವಿಂದ ಅಮೃತ ರಸಪಿಯೋ ಚಿತ್ ಚಿತ್ವೋ ನಾರಾಯಣ ಏಕ್ ಏ ಗುರು ಭಜಾಕೇ ರಂಗ ಅನೇಕ ಗೋಪಾಲ ದಾಮೋದರ ದೀನ್ ದಯಾಲ್ ದುಃಖ ಭಂಜನ ಪೂರ್ಣ ಕಿರ್ಪಾಲ ಸಿಮರ ಸಿಮರ ನಾ ಬಾರಂಬಾರ ನಾನಕ ಜೀ ಕಾ ಅಧಾರ ಉತ್ತಮ ಸಲೋಕ ಸಾಧಗೆ ಭಜನ ಮಲೀಕ ಲಾಲೇ ರತನ ಸ್ವಂತ ಕಮಾವತೋ ಉದಾಹರಾವತರೇ ಲೋಕೇ ನಿಸ್ತಾರ ಸಫಲ ಜೀವನ ಸಫಲ ತಾಕಾ ಸಂಗ ಜಾಕೇ ಮಲ್ಲಾಗಾಹರಂಗ ಜಯ ಜಯ ಶಬ್ದ ಅನಾಹದ ವಾಜೆ ಸುನ್ ಸುನ್ ಅಂಧ ಕರೇ ಪ್ರಭು ಗಾಜಯ ಪ್ರಗಟೆ ಗೋಪಾಲ ಮಾಂತ ಕೇ ಮಾಥೇ ನಾನ್ ಕುದುರೇ ತನಕೇ ಸಾಥೇ ಸರಣ ಜೋಗ ಸುನ್ ಸರಣೀ ಆಯ ಕರ ಕಿರ್ಪಾ ಪ್ರಭು ಆ ಮಿಲಾಯ ಮಿಟ ಗಯ ಬೈರ ಭಯ ಸಬರೇನ ಅಮೃತ ನಾಮ ಸಾ ಸಂಗ ಲೈನ ಸುಪ್ರಸನ್ ಭಯ ಗುರುದೇವ ಪೂರ್ಣ ಹೋಯಿ ಸೇವ ಕೀ ಸೇವ ಆಲ್ ಜಂಜಾಲ ಬಿಕಾರತೇ ರಹತೇ ರಾಮ ನಾಮ ಸುಂದರಸನಾ ಕಹತೇ ಕರ ಪ್ರಸಾದ ಯಾ ಪ್ರಭುಧಾರೀ ನಾನಕ ನಿಭೀ ಖೇ ಭಾರಿ ಪ್ರಭು ಗಿ ಸದ್ಗುರು ಸಂತ ಮೀತ ಸಾವಧಾನ ಏಕಾಗ್ರ ಚೀತ ಸುಖಮನಿ ಸಹಜ ಗೋವಿಂದ ಗುರು ನಾಮ ಜಸ ಮನ ಬಸೇ ಸೋತ ನಿಧಾನ ಸರ್ವಿಚ್ಛಾ ದಾಗಿ ಪೂರ್ಣೋಯ ಪ್ರಧಾನ ಪುರ ಪ್ರಗಟ ಸಬಲೋಯೇ ಸಪ್ತೇ ಉಜ ಪಾಯ ಸ್ಥಾನ ಭವರ್ಣ ಹೋವೇ ಆಮನ ಜಾನ ಅರ್ಥನ ಕಾಟ ಚಲ ಜನ ಸೋಯೇ ನಾನಕ ಜಸೇ ಪ್ರಾಪ್ತ ಹೋಯೇ ಖೇಮ ಸಾಂತ ರಿದ ನವ ನಿದ ಬುಧ ಗ್ಯಾನ ಸರ್ವತಃ ಸಿದ್ಧ ವಿದ್ಯಾ ತಪ ಜೋಗ ಪ್ರಭ ಧ್ಯಾನ ಗ್ಯಾನ ಶ್ರೇಷ್ಠ ಉತ್ತಮ ಶನಾನ ಚಾರ ಪದಾರ್ಥ ಕಮಲ ಪ್ರಗಾ ಸಭ ಗೇ ಭಾ ಸಕಲ ದೇವದಾಸ ಸುಂದರ ಚತುರ್ಥ ಕಾ ಬೇತಾ ಸಮದರ್ಶಿ ಏಕ ದೃಷ್ಟೇತಾ ಏ ಬಲ ದಿಸ ಜನ ಕೈ ಮುಖ ಪನೇ ಗುರು ನಾನಕ ನಾಮ ಬಚನ ಮನ ಸುನೇ ಏಹೋ ನಿಧಾನ ಜಪೈ ಮನ ಕೋಯ ಸಬ ಜುಗ ಮೈ ತಾಗೀ ಗತ ಹೋಯ ಗುಣ ಗೋಬಿಂದ ನಾಮ ಧುನ ಬಾಣಿ ಸಿಮ್ರ

ಯೋ ಸರ್ವ ನಿವಾಸಿ ಗಡ್ಗಡ ವಾಸಿ ಲೇಪನೈ ಅಲ್ಪೈ ಹೋ ನಾನಕ ಸುನೋ ರೇ ಲೋಕ ಸಂತರ ಸನ್ ಕೋ ಬಸಿ ಹೋ.

ರಹೋ ಶರಣಭಕಾರಿ ಕರೋಗರು ಸೇವಾ ಮನೆ ಚರಾವ ಭೋಗ ಚೋಡಯಾಪತ ಬಾಧಂಕಾರ ಮಾನ ಜೋಯಿ ಮಾನ ಸೋಯಿ ಜೋಗ ಸಂತ ಟಲ ಸೋಯಿ ಹಲ ಗಾಜ ಸಮಸ್ತ ಲಿಖಿಯಾ ಲೇಖೋಗ ಕೋ ನಾನಕೇ ಕಬಿನ ದೂಜಾ ಬಣ ಕರ್ಣ ಜೋಗ ಟೋಡಿ ಮಹಲ್ಲಾ ಪಂಜಮಾ ಸದ್ಗುರು ಆಯೋ ಶರಣ ತುಹಾರಿ ಮಿಲ ಸುಖ ನಾಮ ರಸೋಭಾ ಚಿಂತಾ ಲಯ ಮಾರಿ ರಾವ್ ಅವನ ಸೂಜ ದೂಜಿಟಾ ಹರು ಹರ ಪರ್ಯತ ದ್ವಾರಿ ಲೇಖಾ ಛೋಡು ಅಲೇಖಾ ಛೋಟ ಹಮ ನಿರ್ಗುಣ ಲೇಹೋ ಬಾರಿ ಸಾಧ ಭಗತ್ ಸಿಂಧು ಸದಾ ಮೇರ್ವಾನ ಸವನಾ ದಯಾಧಾರಿ ನಾನಕ ದಾಸ ಸಂತ ಪಾಚೇ ಪರ್ಯೋ ರಾಖ ಲೋ ಏ ಬಾರಿ ಟೋಡಿ ಮಹಲ್ಲಾ ಪಂಜಮಾ ರಸನಾ ಗುಣ ಗೋಪಾಲ ನಿಧಗಾಯಣ ಶಾಂತ ಸಹಜ ರಹಸ್ಯ ಮನಿ ಉಪಜಯ ಸಗಲೆ ದುಃಖ ಪಲಾಯಣ ರಹೋ ದುಮಂಗ ಸೋಯಿ ಸೈ ಸೋಯಿ ಸೋಯಿ ಪಾವ ಸೇವ ಹರಿಕೆ ಚರಣ ರಸಾಯಣ ಜನಮಣ ದೋಹು ತೇ ಚೂಟ ಪವಜ ಜಗತ್ ತರಾಯಣ ಖೋಜದ ಖೋಜದ ತತ್ ವಿಚಾರ್ಯೋ ದಾಸ ಗೋವಿಂದ ಪರಾಯಣ ಅವಿನಾಶಿ ಖೇಮ ಚಾಹ ಜೇ ನಾನಕ ಸದಾ ಸಿಮರ ನಾರಾಯಣ ಟೋಡಿ ಮಹಲ್ಲಾ ಪಂಚಮಾ ನಿಂದ ಗುರು ಕೃಪತೆ ಹಟ್ಯೋ ಪಾರ ಬ್ರಹ್ಮ ಪಯ ಪ್ರಭ ಪಯ ದಯಾಲಾ ಶಿವ ಕೇ ಬಾಣ ಸಿರ ಕಾಟ್ಯೋ ರಹೋ ಕಾಲ ಜಾಲ ಜಮ ಜೋ ಎನ್ನ ಸಾಕಾಯ ಸದಕಾ ಪಂಥಾ ತಾಟ್ಯೋ ಖಾತ ಖರ್ಚತ ಕಚನ ಕೊಟತ ನಾಹಿ ರಾಮ ರತನ ತನ ಕಾಟ್ಯೋ ಭಸ್ಮಾ ಭೂತ ಆಖನ ಪಿತ್ರ ಅಪನಾ ಕಿಯಾ ಪಾಯಾ ಆಗಮ ನಿಗಮ ಕಹೇ ಜನ ನಾನಕ ಸಬ ದೇಖೇ ಲೋ ಸಭಾಯಾ ಟೋಡಿ ಮಹಲ್ಲಾ ಪಂಚಮಾ ಕಿರಪನ ತನ ಮನ ಕಿರಪಕ ಪರೇ ಸಾ ಸಂಗ ಭಜನ ಕರ ಸ್ವಾಮಿ ಟಾಕನ ಕೋಯ ಕಾರೇ ರಹೋ ಅನಕ ಛಿದ್ರ ಬೋಹಿತ ಕೇ ಛುಟಕತ ಥಾಮ ನ ಜಾಹಿ ಕರೇ ಜಿಕಾ ಬೋಹಿತ ಸ್ಯರಾ ದೇ ಖೋಟೇ ಸ್ವಂ ಕರೇ ಗಲೀ ಸ್ಯಾಲ ಓಠಾವತ ಚಾಹೇ ಓಏ ಊಹಾ ಹೀ ಹೈ ತರೇ ಜೋರ ಸಕತ ನಾನಕ ಚ ನಾಹಿ ಪ್ರಭ ರಾಖೋ ಶರಣ ಪರೇ ಟೋಡಿ ಮಹಲ್ಲಾ ಪಂಚಮಾ ಹರ ಕೇ ಚರಣ ಕಮಲ ಮಂತ್ಯಾವ ಕಾಡ ಕುಠಾರ ಪಿತ ಬಾತ ಹಂತಾ ಕುದರ ಕೋ ನಾವ ರಾವ ತಿನ್ನ ತಾಪ ನಿವಾರಣ ಹಾರಾ ದುಃಖಂತ ಸುಖರಾಸ ತಾ ಕೋ ಬಗ್ನ ಕೋ ಲಾಗಾ ಜಾಕಿ ಪ್ರವ್ಯಾ ಕೇ ಅರದಾಸ ಸಂತ ಪ್ರಸಾದ ಬೈದ ನಾರಾಯಣ ಕರ್ಣ ಕಾರಣ ಪ್ರವೇಕ